0: ಮತ್ತೆ ಸ್ಥಾನವನ್ನು ಬಾರಕನ ಬಿಯಾರು ಸರ್ ಅವ್ರೆ ಬಿಯಾಮ್ ಬಿಯಾ ಬಿಯಾ ಬಿಯಾ ಅವ್ರೆ ಬಿಯಾ ಅವ್ರೆ ಸ್ಪೆಷಲ್ ಮ್ಯಾಚ್ ಕಿಂದ ಗನಾದೆ ಜೊಹಾನ್ ಪರ ಸ್ಪೆಷಲ್ ಸ್ಪೆಷಲ್ ಕ್ಲಿಪ್
1: ಸಾಲ್ಗರಾ ಮುಬಾರಕ್ ಹೋ ಜೊಹಾನ್
0: ಸಾಲ್ಗರಾ ಮುಬಾರಕ್ ಹೋ ಜೊಹಾನ್.

భావన పోయిన రష పదండమే గొత్తే చే ಚಿದರ ಮನುಮಾಶಿ ಸದಸ್ಯ ಫಮೀನ ಕಸದ ಲಿಖಲೆ ಪದೇ ಟಪ್ಪಿದ ಪೈಶಾವನ ಡೇರ್ ಚು ತಮ್ಮನ ಶುಕ್ರಿಯಾದ ಕಿ ಆಖಿರ್ ದೇ ದಾಸು ಕೈ ದುಬಾರಾ ಕನಿ ವಿರಸನ್ ಕ ಚಿಮಿಸ್ ತಸ್ ಕಿಂಡ ಗನ ಕನಿ ಪೋರ್ದು ಶರಸನ್ ಕನ್ ಸ್ಲಪ ಪೈಶಿ ಉಜೆಟ್ ಸ್ಮಿ ಸೂಪರ್ ಡೊಮೇಲ್ ಗುರುನ ಜಿ ಮಜಿರ್ ಡೆಡಿಕೇಟ್ ದ ಇಮೋ ತಪ ಪಲ ಯಹೋ ಜಮಾ ಪ ಜಡ್ಕೆ ಹಮ್ದೆ ಯಹೋ ಜಮಾ ಪ ಜಡ್ಕೆ ಹಮ್ದೆ ಯಪ ಜಹಾನ್ ದ ಗಮ ಅವಶಲ್ ಬರನ ನವಾ.

ಓಚೆ ಸಲಾಮ್ ಬ್ರೋ ಶಹಾನ ಫ್ರಮ್ ಟಂಡರ್ ಸುಮಾಕ್ ವೆಲ್ಕಮ್ ಟು ಮೌಜ್ ಮಸ್ತಿ ಶೋ ಫಾತ್ಮಾ ವಜೀರ್ ಸನೇತ ಸೋಮಲ್ ವಜೀರ್ ಸನೇತ ನಿಮ್ಮ ಸುಲ್ತಾನ್ ದಹನ್ ಯಫಾದ ಹಮ್ ನಶ್ನ ನಯಬ್ ಜನ ಖೇಲ್ತಾ ಇಲ್ಹಾಮ್ ವಜೀರ ಪಗುಲ್ ಚೋಟ ಮರ್ವಾ ಚೋಟ ಗುಲಲ್ಲೇ ನಾ ದಿಬಾರ್ ಸುಮಯ ಸೋಮಹ ಸುಮಯ ಸಮಹ ಯುಮ್ನ ಹಾನ್ ಸೋನಿಯಾ ಹಾನ್ ಹೀರಾ ಹಾನ್ ಬಾಕಿ ಸಬ್ ಲಿಸ್ನರ್ ಕೋ ಸಲಾಮ್

ಅವಶ್ಯ ಅಗೇನ ಅನ್ನೋದು ಮಹಾರಡಿ ಕೇಳ್ತಾ ಸುಮ್ಮಲ್ ವಜರಿ ತನ್ನ ತರ ನಮ್ಮ ಮರವರೇಗ ತರ ನಮ್ಮ ಮರವರೇಗ ಅಜಯ ಜೋರ್ನಲ್ ರಾಮ್ ನೋರ ದುನಿಯಾ ಹದ ಲಮಾಮ್ ಮರವರ್ ಯಾರ ಜಬರ್ದಸ್ತ ಬಹತನೂರ್ ಚೆನ್ನಾಗಿ ನೈಟ್ ಮೋಜ್ ಮಸ್ತಿ ಶೋ ಕೆ ವೆಲ್ಕಮ್ ದರ್ತಾವಿ ಸ್ಪೆಷಲ್ ಸಲಾಮ್ ಫಾಲ್ಕನ್ ಬಹತನೂರ್ ಡೇರ್ ಜು ತಮನ್ನ ಅವಚೆ ಶುದ್ಧ ಡೇರ ನೈಸ್ ತಮ್ಮ ತರಫನ ಟು ಲಿಸ್ ನಡ್ತಾಮಿ ಸಲಾಮ್ ಏನು ಕಾ ಸ್ಪೆಷಲ್ ಸಲಾಮ್ ಸಬೇರ್ ವಜೀರ್ ಆರ್ ಕೆ ವಜೀರ್ ತಮ್ಮ ಸಲಾಮ್ ವಾಲಿಕಮ್ ಸಲಾಮ್ ಡೇರ್ ಜು ತಮನ್ನ ಸಬಿಲ್ ತಕ್ಕಿಮ್ ನೈ ಸಲಾಮಿನ ನಕಿ ಕನ ಸಬಿಲ್ ಗಿಲೇ ಉಕಿ ಕನ ಅವಚೆ ಸ್ಮಿತ್ ಸಲಾಮ್ ಫ್ರಮ್ ಕರ್ಕ ಹಾಸ್ಪಿಟಲ್ ಸಲಾಮ್ ಉಜಾಲ ಮರವತ್ ಗುಲ್ಶನ್ ಟೇಲರ್ ಆಲಿಯವರ್ ಜೆ ಫಾಯ್ಕೆ ಕೈನಾಥ್ ಫಾತ್ಮಾ ಆಮ್ರ ಆರ್ಮಾ ನೂರ್ ಎಣೆ ಕೋಬಿ ಸಲಾಮ್

ಬಚ್ಚೆ ಸಲಾಮ ಬೈ ಯಮ್ ನಹಾನ್ ವಜೀರ್ ಫ್ರಾಮ್ ಗುಲ್ ಗುಲ್ ರಜಮಕ್ ಬೈ ಅನಿಲ್ ಅವರಗ್ಜೆ ತವಾರ್ಯ ಅಲಿ ಅವರಗ್ಜೆ ಮುಸ್ಕಾನ್ ಅವರಗ್ಜೆ ಫಾತಿಮಾ ವಜೀರ್ತಾನೆ ಸುಮಲ್ ವಜೀರ್ತಾನೆ ಹಲಿಮಾ ಸುಲ್ತಾನ್ ಹಾನಿ ಅಫಾನ್ ನಯಾಬ್ ಜನ ಖಿಲ ಇಲ್ಹಾಮ್ ವಜೀರ ಚುಟಾ ಮರ್ವಾ ಚುಟಾ ಗುಲ ನಾದಿ ಬಹಾರ್ ಸುಮಯಾ ಸಮಹಾ ಅನಾಯಾ ಸೋನಿಯಾ ಹಾನ್ ಹಿರಾ ಹಾನ್ ರುಚಿ ಖಾನ್ ಸಲಾಮ್ ವಾಲಿಕುಮ್ ಸಲಾಮ್ ವಚಿ ಮಿರ್ಜಿಲ್ ತಿಫಾನ್ ಶಹಾನ ಗಸಾಬ್ ತಲ್ಬಿಯ ಕಸಬ್ ತವೆಲ್ ಚಿ ಅಲ್ಲ ಆಚಲ್ಲರ್ ಗ್ಯಾಸ್ ಪಸೋರದ ಡೇರ್ ಜಿಸ್ತಮನ್ ಯೋ ಜಹಾನ್ ವನ್ ಫಾತಿಮಾ ಜಿರ್ತಾನ ಯೋ ಜಹಾನ್ ವನ್ ಐ ಆಮ್ ನೂರ್ ಅಂಡ್ ಎನಿ ಫ್ರಾಮ್ ಬನಗುಲ್ ವಿಚ್ ಬೈ ಕೇಸ್ ಹೋ ಶೋ ಇಸ್ ವೆರಿ ಬೆಸ್ಟ್ ವಿಚ್ ನನ್ ಖುರು ತಪ್ಲೇಕ ನನ್ ಲೈಕ್ ಕಲಿತಾರ ಲೈಕ್ ಅಸಲ್ ಕಲಿದಿ ಹೊಡೇರ್ ಜೊತಮಾನ ಅದಕ್ಕೆ ಶುಕ್ರಿಯಾ ರೀ ಓಚೆ ಇಲ್ಹಾಮ್ ಜೀರಾ ಸೈರಾ ಪಠಾನ್ ನಯಾಬ್ ಜನ ಖೇಲ್ತಾರೆ ಡಲವಿ ಅಶ್ನಾಮೆ ಗುಲ್ ಪಲ್ಲಾಸ್ ಕೆ ನಾಖ್ಲಿ ಅಶ್ನಾಮೆ ಗುಲ್ ಪಲ್ಲಾಸ್ ಕೆ ನಾಖ್ಲಿ ಪಜಡ ಪೊರೆ ಸತಮ ಆಚೆ ಸತಮಾ ಅಚ್ಚ ಸೈ ನೋಡಿ ಇರ್ಸುತ್ತಮ್ಮ ಫಾತಿಮಾ ಜೀರ್ತಾನೆ ಪರ ಗಾಂವ್ ಕದೆ ಠಪೇರ್ ಯೋ ಜಹಾನ್ ಮುನ್ನ

0: ଡେରେ ଡେରେ ଜୁତା ମାନା ଗୋଲା ଗୋଲା ଡେରେ ଜୁତା ବିରୁ ନାହିଁ ଗୋଲା ଡେରେ ଜୁତା ବିରୁ ନାହିଁ ଗୋଲା ଗୋଲା ବାସ ଧରିଥିବେ ୱାଡ଼କେ ଖର୍ଚ୍ଚ ମଧ୍ୟ ବାସ କରିଥିବେ କେନା ମତାମର ବିରୁ ନା ଦୋକାନ ସୀତାରାମ ପ୍ରୋଗ୍ରାମ ମୋରି ଅବରସରା ପୈବସି ବନେ ଦୋକାନ ପ୍ରୋଗ୍ରାମ ଡେରେ ଜୁତା ମାନ ନା আচ্ছা ওয়েলকাম ওয়েলকাম জি ভাই শো ইজ ভেরি নাইস স্পেশাল লোমে সাবিল তাই ওর সালা আচ্ছা দা মেসেজ চিকিম কেন ফালকন মাতনুর কেন দে কেন উচি দে সাবিল তাই এসএমএস মো কেন ও সাইড ডের জুত মানা মাতনুর লই সালা সে ইউ জাহান না উচি বিসমিল্লাহ লাজি মোলা টাপা টাপা দা নুর এনি তা ডালিবি মিনা দে ফায়দা কি কি মিনা ফায়দা কি কি অপ মিনা দে কতল মায়ন দেখড়া মা ওয়া জবরদস্ত ইউ জাহান মানা শুকরিয়া প্রোগ্রাম কে মেসিকল উচি মে কিডুর খান ডেডিকেট তাই বেস্ট না দে বাহার পদ্মা উজের সানেতা আমরতা উচি শুন্ড মে ও গান্ডা চে শুন্ড মে ও গান্ডা চে ফরিয়াদ দরতা ও নেখড়া মা উচি জামা পড়া বলে আচ্ছা জামা পড়া বানে ಬಲಾ ಡೇರ ಗೇನೆ ಪ್ರತಿದಿ ವಾ ಜಬರ್ದಸ್ತ ಯೋ ಜಹಾನ್ ವಣ ಅಕ್ರಮ ಚಿನೆ ವಫಾತ ಖಲ್ಖೇರಾ ನಬಾತ ಶೀನಾ ಓಚೆ ಡೆಡಿಕೇಟ್ ತವಿ ಯಮನ ಖಾನ್ ಅನ್ ಶಹಾನ್ ತಾ ಓಚೆ ಅಚ್ಚಾ ಯಮನ ಖಾನ್ ಅಭಿದಾನ್ ಶಹಾನ್ ಅಭಿತಾ ಮೋರೆ ತಲೀಮ್ ನಾ ಮೆಜಡ್ ತೋರ್ ದೇ ಮೋರೆ ತಲೀಮ್ ನಾ ಮೆಜಡ್ ತೋರ್ ದೇ ದಯಾ ಘಟೋ ಸ್ತರ್ಗೋ ಪಸಡಂ ವಿಸ್ತಲ ಯಮ ಓಸೆ ಗುಲಾಲೆ ಫೋರ್ ಸರಾಜ್ ಕಿಮ್ಕನ ಸಿತಾರಾ ಮೆಸೂದ ಫ್ರಾಮ್ ಅಮ ಗುಲಕಲೈ ಡೇರ್ ಜುತಮನ ಅಚ್ಚಾ ಯಮನ ಖಾನ್ ವಜೀರ್ ಫ್ರಾಮ್ ರಜಮಕ್ ಬೈದಾ ಟಪದಾ ಅನ್ ಶಹಾನ್ ತಾ ಫದ್ಮ ವಜೀರ್ ಸನೆ ತ ಡಲೇವಿ ಅರಶಾ ದಸರ ಕಿತಾ ಮೆ ಇಖ್ಲಾಸ್ ಕಾ ಆಪ ಹರೆ ಪಾಣೆ ಯಸ್ತಾ ನೇಮ್ ಲಿಕಲೆ ವಿನಾ ಬಯನ್ ಶಹಾನ್ ತಾ ಉಠಿನೆ ತಾ ವದರವಾ ಚರ್ಮೋನಿ ಪಿರಾಶಿ ಸೈಲೋ ಡೇರ್ ಜುತಮನ ಯಮನ ಖಾನ್ ಇನ್ಶಾಲ್ಲಾ ಅನ್ ಶಹಾನ್ ಉಠಿತಾ ದರೆ ಮಾಗಾ ಬಕೇಶಾ ಓ ಅಗೇನ್ ವೇಕನ ಅಚ್ಚಾ ಗುಲಾಲೆ ವೇಕನ ಅಚ್ಚಾ ಮಮು ಜಾನಾ ಸೀತಾರಾಮ ಸುತ ಯುವ ಚಾ ಮಿಕ್ರೋನಿ ಕಡಿಯವಾ ಪಕ್ಕೆ ಅವಚೆ ಕಾನಿ ಸೀತಾರಾಮ ಬರ್ತಾ ವೇಲ್ ಚೆ ಡೇರ್ ಜುತಾ ಮನ್ನ ಯೋ ಜಹಾನ್ ಗುಲಾಲೆ ಡೇರ್ ಜುತಾ ಮನ್ನ ಯೋ ಜಹಾನ್ ಮನ್ನ
1: ಸ್ಟುಡಿಯೋ ಜಮ್ಶೇದ್ ನವರಂಗ್
0: ಸ್ಪೆಷಲ್ ಡಾಲಿವಿ ರಂಜಿತ ಪಾಕೇಗಿ ರಂಜಿತ ವರ್ಷ ಜರ್ ಪಾಕೇಗಿ ಜನಾನ್ ತವಾಯೋ ಹಾಲ್ ಜಬರ್ದಸ್ತ ಫಾತ್ಮಾ ಹಾನಿ ಅಫಾನ್ ಅದೇ ಮಹಾರ್ಥ ಡಾಲಿವಿ ಸಲಗಮನ ಬಾರ್ದಿ ಯುದ್ಧ ಸ್ಥಾವಿ ಯಾರ ಥಾ ಬಾ ಯಾ ದೋ ಮಾಮೆ ಫಾತ್ಮಾ ಜರಿಸಾನೆ ಡೇರ್ ಜುತಾ ಮನಾ ಬಿಲ್ಕುಲ್ ಸಲಮಿನ ದೇ ಅವರ್ ತಲ ಟಾಪಾಲೇಜ್ ಕಿವಿ ಕನಾ ಅವರ್ ತವರ ಸದಲ

ಆಚೆ ದಾಸು ಕಿಗನ ಸೇದೆ ಮರ್ವಾತೆ ಪರೋ ಚಿಕ್ಕಿಗನ ಇವಾಗ ಗಾನ ಒಳಗೆ ಈಗನ ಅಜಕ್ಕೆ ಕಾನ ಸೇ ಮರ್ವಾತೆ ಲಿಸನರು ಗಿಲಾವ್ ಕಿಗನ ಚರ ಬೈತಾ ಸೋ ಚಿಕ್ಕಿಗನ ಸಿರ್ಫ ದೇ ಟೋಲೆ ಹಟಕೆ ಹಾರ ಈ ಚತದ ಒಳಗೆ ಒಳ ಮುಷ್ ಮರ್ವಾತ ಒಳ ಗಾನ ದಿಂದ ಲಗ ಒಳೆ ನಮ್ಮ ಮರ್ವಾತ ಒಳ ಜಿಶಾನ್ ಮರ್ ಟಾಪಿರ ಸರ ಅವರು ದೇರ್ ಕೊಂದ ಅವರು ಕೊಂದ ಟಾಪಿ ದಿ ಮಂದಿನ ಮಾಸಿಸನ ಓಖಲೆ ಜಿಶಾನ್ ಮರ್ವಾತ ಟಾಪಿ ದಿ ಮಂದಿನ ಓಖಲೆ ಸನೆ.

0: ते मरहे वाये जर चेरे से चरता मरगे वाई जरो में कड़ी दे गुलाले आ गुलाले पकूर गर्द वर्द ओथावे धमा अच्छा कमरगे वाज अच्छा कमरगे वाई जर्रा माय वे द गुलाले पकूर बकरत तावे धमा लेर जो तमना ये मनखान प्रोग्राम के में से कोले अगेन ना दिया बाहर मनुरता हॉस्पिटल सलामुना नजीजन नोरा शो नशा वर दलाई ओके गुड नाइट चे ದೇವರ ಚಿತವನ್ನ ಯೋ ಜನ ಚಾಮೆಸಿ ಕಳೆದಾಯ್
1: ಕದೆ ಬಲ್ದೇವ ಮನಲ್ ಚಿಕ್ಕ
0: ಸರ್ ಮಾಡಿರಿ ಜೂತ್ ಕೊಡಿ ನೂರು ಸೋನ ಸಾವಿರದ ಡೇರ್ ಜೂತಾ ಶುಕ್ರಿಯ ಅವ್ರ ತಿಂಗೆ ನೂರು ಬಾಕಿ ಚಿಕ್ಕಿನ ನೂರು ಮೆಸೇಜ್ ಮಾಕೆ ಸೈಡು ತೇಮೋ ಡೇರ್ ಜೂತಾರ ತೇರ್ಕ ದಾಸೆ ನೀವು ಕೇಳಿ ಹೊಸ ಪ್ರೋಗ್ರಾಮ್ ಚಿಕ್ಕಿನ ಡೇರ್ ಜೂತ್ ಚಿಕ್ಕಿನ ಪತಿ ಸರ್ ರೌಂದ ಓಟೆ ತಿಜಿ ಹೋಗೋತ ರೌಂದ ಸೆಟೆಮ್ ಚಿಕ್ಕಿನ ಬಿಕಿ ಮೇ ಇವಾಗ ಗಂಟಾ ಮೇ ಚಿಕ್ಕಿನ ಬೀಸ್ ಮಿನಿಟ್ ಮೇಲೆ ನೂರು ಹೋದ ಬಲ ಗಂಟೆ ನಾರು ಹೋಗ ಸ್ಥಳಕನ ನೂರು ಬಾಕಿ ಮೆಸೇಜ್ ಮಾಕೆ ಸರ್ ನಾ ಪುತ್ರ ಕಿಡ್ಸಾಯ್ದು ಬೇಬಿ ಅಗ್ಗಿಲ ಕೇಸರ ಐದು ಮಿನಿಟ್ ಮೆಸೇಜ್ ನಮ್ಮ ಪೋತೆ ಕಳ್ಕನ ಒಗ್ಗಿಲೇ ಒಬ್ಬ ಅನ್ನಕ್ಕೆ ಸಾಯ್ದು ಓಚೆ ಮಾಮು ಜಾನ ಸಬಿಲ್ ಮಾಮುನ ಓಚೆ ಸಬಿಲ್ ಮಾಮುನ ಮೆಜಿ ಪಾತ ಕಡೆ ವಾಚೆ ಶ್ಯೂರ್ ನೈ ಶ್ಯೂರ್ ಅಬ್ದುಲ್ಲಾ ವಜೀರ್ ಅಬ್ದುಲ್ಲಾ ವರ್ಷ ರಚಿಕೆ ಬಿಜಿಎಂ ಅಂತ ಸಶ್ರೇ